0: ಇಡಿ ಮಾಯಾತಿಲ್ಲ ಕತ್ತಿ ಸೈಸನು ಇನ್ನಿ ಹಿಡಿಮೆ ಪಿಕ್ಕರ್ ಕಿಸುದು ಇನ್ನಿ ಹಿಡಿಮೆ ಪಿಕ್ಕರ್ ಕಿಸುದು
1: ಮೋ ರಾಜ ಹುಚ್ಚು ತಿನಿ ಪೋನಿ ತಿವನು ರಾಣಿ ಉನ್ನೆ ಚಟಿ ಖಾಂಬ ಚುಟ್ಟಿ ಕಹಾನಿ ಬನೌಲ ಪಿಸೆ ಸಾಮಿ ಖರಿ ಖರಿ ವಿಷಯ ತಿನೆ ಕಸ್ತು ತಿನ್ನು ಪ್ರಾಣಿ ಅಪ ನಸಾವ ನ ಪರ ಪರ ಜಾನಿ ಜಾನಿ ಮನ ನಚಿಕ ಅವತಾ ಕಿನ ಹುಚ್ಚು ಪಾನಿ ಪಾನಿ ಪೈಸಾ ಠಾಂಕಿತ ಜಾಚ ಅಪ ಸುಹನೆ ಪಹೋ ಕಿ ಮನ ಮಿಲ ಸಾತಿ ಮಲ ರೋಸ್ ನೆ ಪಹೋ ಕಿ